0: ಪ್ರಸಾರಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ ಆದೌ ಮುಖ್ಯ ವಾರ್ತಾ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ನವದೆಹಲ್ಯಾಂ ನಾಗರಿಕ ಸಮ್ಮಾನ ಸಮಾರೋಹಸ್ಯ ದ್ವಿತೀಯ ಚರಣೆ ಪದ್ಮ ಪುರಸ್ಕಾರಾನ್ ಪ್ರಾಯಚ್ಛತ್ ಗೃಹಮಂತ್ರಿ ಅಮಿತ್ ಶಾಹ ಅಕಥಯತ್ ಯತ್ ಅನುಚ್ಛೇದ ಸಪ್ತತ್ಯುತ್ತರ ತ್ರಿಶತಂ ಇತ್ಯಸ್ಯ ನಿರಸನೇನ ಶ್ಯಾಮಾ ಪ್ರಸಾದ ಮುಖರ್ಜಿ ವರ್ಯಸ್ಯ ಸ್ವಪ್ನಾಃ ಸಾಕಾರೀಭೂತಾಃ ಸರ್ವೋಚ್ಚ ನ್ಯಾಯಾಲಯೇನ ತ್ರಿನವತ್ಯುತ್ತರೈಕೋನವಿಂಶತಿತಮ ವರ್ಷಸ್ಯ ಬೌ ಬಾಜಾರ್ ವಿಸ್ಫೋಟಸ್ಯ ದೋಷಿಣಃ ರಶೀದ ಖಾನ್ ಇತ್ಯಸ್ಯ ಸಮಯಪೂರ್ವ ಮುಕ್ತಿ ವಿಷಯೆ ದಿಲ್ಲಿ ಉಚ್ಚ ನ್ಯಾಯಾಲಯಸ್ಯ ಆದೇಶಃ ಸ್ಥಗಿತಃ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ಡೋಭಾಲಃ ಅವದತ್ ಯತ್ ಹೋರ್ಮುಜ್ ಜಲಸಂಧೇಹೆ ಉದ್ಘಾಟನೆನ ಆ ಸಂಸಾರಂ ಊರ್ಜಾ ಸುರಕ್ಷಾಯಾಃ ಸುದೃಢೀಕರಣಂಚ ಭವಿಷ್ಯತಿತಿ ಲಿಯೋನೆಲ್ ಮೆಸ್ಸಿ ಇತ್ಯಯಂ ಫೀಫಾ ವಿಶ್ವಕಪ್ ಕ್ರೀಡಾಯಾಃ ಇತಿಹಾಸೆ ಸರ್ವಾಧಿಕಂ ಗೋಲ್ ಇತಿ ಲಕ್ಷ ಪ್ರಾಪಕಃ ಅಭವತ್ ಯೇನ ಅರ್ಜೆಂಟಿನಾ ದೇಶಃ ನೋಕೌಟ್ ಇತಿ ಚರಣಂ ಪ್ರತಿ ಪ್ರಾವಿಶತ್ ಅಪಿ ಚ ಹಾಕಿ ಕ್ರೀಡಾಯಾಂ ಅದ್ಯ ಲಂಡನ್ ನಗರೆ ಎಫ್ಐಎಚ್ ಪ್ರೋ ಲೀಗ್ ಕ್ರೀಡಾಯಾಃ ಆರಂಭಿಕಾಯಾಂ ಸ್ಪರ್ಧಾಯಾಂ ಭಾರತಂ ಪಾಕಿಸ್ತಾನೇನ ಸಹ ಕ್ರೀಡತಿ ಅಥ ವಾರ್ತಾಃ ವಿಸ್ತರೇಣ ಅದ್ಯ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಮಹೋದಯ ನವದೆಹಲ್ಯಾಂ ರಾಷ್ಟ್ರಪತಿ ಭವನೆ ದ್ವಿತೀಯೇ ನಾಗರಿಕ ಅಲಂಕರಣ ಸಮಾರೋಹೆ ಪದ್ಮ ಪುರಸ್ಕಾರಾಃ ಷಡ್ವಿಂಶತ್ಯುತ್ತರ ದ್ವಿಸಹಸ್ರಂ ಇತಿ ಪ್ರದತ್ತಾಃ ರಾಷ್ಟ್ರಪತಿ ಮಹೋದಯ ಪಂಚಷಷ್ಟಿಃ ಪದ್ಮ ಪುರಸ್ಕಾರಾಃ ಸಮರ್ಪಿತಾಃ ಏಷು ಪದ್ಮವಿಭೂಷಣಂ ದ್ವೇ ಪದ್ಮಭೂಷಣಂ ಸಪ್ತ ಪದ್ಮಶ್ರೀಃ ಷಡ್ ಪಂಚಾಶತ್ ಸಂತಿ ಟೆನಿಸ್ ಕ್ರೀಡಕಃ ವಿಜಯ ಅಮೃತರಾಜಃ ಅಭಿನೇತಾ ಮಮ್ಮೂಟ್ಟಿ ಪಾರ್ಶ್ವಗಾಯಿಕ ಅಲಕಾ ಯಾಜ್ಞಿಕಃ ಕ್ರಿಕೆಟ್ ಕ್ರೀಡಕಃ ರೋಹಿತ ಶರ್ಮಾ ಚೇತ್ಯಾದಯಃ ಪಂಚಷಷ್ಟಿಃ ಪ್ರಮುಖ ಜನಾಃ ರಾಷ್ಟ್ರಪತಿ ಮಹೋದಯಾಃ ಹಸ್ತಾಭ್ಯಾಂ ಏತಾನ್ ಪ್ರತಿಷ್ಠಿತಾನ್ ಪದ್ಮ ಪುರಸ್ಕಾರಾನ್ ಪ್ರಾಪ್ತವಂತಃ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಡಾಕ್ಟರ್ ಶ್ಯಾಮಾ ಪ್ರಸಾದ ಮುಖರ್ಜಿ ಇತ್ಯಸ್ಯ ಬಲಿದಾನ ದಿನೆ ಶ್ರದ್ಧಾಂಜಲಿಂ ಅರ್ಪಿತವಂತೌ ಸಾಮಾಜಿಕ ಪ್ರಸಾರ ಮಾಧ್ಯಮೆ ಉಪರಾಷ್ಟ್ರಪತಿ ಡಾಕ್ಟರ್ ಮುಖರ್ಜಿ ವರ್ಯಂ ದೂರದರ್ಶಿ ನೇತಾ ಪ್ರಖ್ಯಾತ ಶಿಕ್ಷಾವಿದ್ ನಿಷ್ಠಾವಾನ್ ದೇಶಭಕ್ತಶ್ಚೇತಿ ವರ್ಣಿತವಾನ್ ಪ್ರಧಾನಮಂತ್ರಿಣಾ ಮೋದಿನಾ ಚ ಲಿಖಿತಂ ಯತ್ ಡಾಕ್ಟರ್ ಮುಖರ್ಜಿ ವರ್ಯ ದೇಶಸ್ಯ ವಿಕಾಸಾಯ ಸ್ವಸ್ಯ ಜೀವನಂ ಸಮರ್ಪಿತವಾನ್ ಇತಿ ಸಹ ಅವದತ್ ಯತ್ ಡಾಕ್ಟರ್ ಶ್ಯಾಮಾಪ್ರಸಾದ ಮುಖರ್ಜಿ ಇತ್ಯಸ್ಯ ಅವಿಚಲಃ ವಿಶ್ವಾಸಃ ಸಾರ್ವಜನಿಕ ಜೀವನಸ್ಯ ಸಾಹಸಃ ರಾಷ್ಟ್ರಹಿತಂ ಪ್ರತಿ ಪ್ರತಿಬದ್ಧತಾ ಚ ಕುಲಾನುಕೂಲಾನ್ ಯಾವತ್ ಪ್ರೇರಯಂತೀತಿ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಅವದತ್ ಯತ್ ಅನುಚ್ಛೇದ ಸಪ್ತತ್ಯುತ್ತರ ತ್ರಿಶತಂ ಇತ್ಯಸ್ಯ ನಿರಸನೇನ ಡಾಕ್ಟರ್ ಶ್ಯಾಮಾಪ್ರಸಾದ ಮುಖರ್ಜಿ ವರ್ಯಸ್ಯ ದೂರದೃಷ್ಟಿಃ ಸಾಕಾರೀಭೂತೇತಿ ಶ್ರೀ ಶಾಹ ಡಾಕ್ಟರ್ ಶ್ಯಾಮಾಪ್ರಸಾದ ಮುಖರ್ಜಿ ಇತ್ಯಸ್ಯ ಪುಣ್ಯತಿಥೌ ಶ್ರದ್ಧಾಂಜಲಿಂ ಅರ್ಪಿತವಾನ್ ಸಹ ಭಾರತಸ್ಯ ಮಹತ್ಸು ನೇತೃಷು ಅನ್ಯತಮಃ ಇತಿ ವರ್ಣಯನ್ ತಸ್ಯ ಯೋಗದಾನಂ ದೇಶಸ್ಯ ಏಕತಾಯಾಃ ಅಖಂಡತಾಯಾಃ ಚ ಸಂರಕ್ಷಣೆ ಸಹಾಯ್ಯಂ ಅಕರೋದಿತ್ಯಪಿ ಅವೋಚತ್ ನೇಫೇಡ್ ಸಂಸ್ಥಾಯಾಃ ನೀಲಾಮಿ ಪೋರ್ಟಲ್ ಇತ್ಯಸ್ಯ ಉದ್ಘಾಟನಕಾಲೇ ನವದೆಹಲ್ಯಾಂ ಜನಸಮೂಹಂ ಸಂಬೋಧಯನ್ ಶ್ರೀ ಶಾಹಃ ಅವದತ್ ಯತ್ ಜೂನ ಮಾಸಸ್ಯ ತ್ರಯೋವಿಂಶತಿ ದಿನಾಂಕಃ ಭಾರತೀಯ ಜನತಾ ಪಾರ್ಟೀತಿ ದಳಸ್ಯ ಕಾರ್ಯಕರ್ತೃಭ್ಯಃ ವಿಶೇಷ ಮಹತ್ವಂ ಧಾರಯತಿ ಯತೋ ಹಿ ಅಯಂ ದಿವಸಃ ಶ್ಯಾಮಾಪ್ರಸಾದ ಮುಖರ್ಜಿ ವರ್ಯಸ್ಯ ರಾಷ್ಟ್ರೀಯ ಏಕತಾಯೈ ಸ್ವಪ್ರಾಣ ಬಲಿದಾನಸ್ಯ ದಿವಸಃ ಅಸ್ತಿತಿ
1: ಶ್ಯಾಮಾ ಪ್ರಸಾದ್ ಮುಖರ್ಜಿ ಇಸ್ ರಾಷ್ಟ್ರ ಬಹುತ್ ಬಡೆ ನೇತಾವೋ ಮೇ ಶುಮಾರ್ ಹೋತೆ ಹೈ ಜಿನ್ಹೋನೆ ಕಭಿ ಜೀವನ್ ಮೇ ಕುಚ್ ಭಿ ಪ್ರಸಿದ್ಧಿ ಕೆ ಲಿಯೆ ನಹಿ ಕಿಯಾ ಔರ್ ಉನ್ಕಿ ಬನಾಯಿ ಪಾರ್ಟಿ ಭಾರತೀಯ ಜನಸಂಘ ಜೋ ಅಬ್ ಭಾರತೀಯ ಜನತಾ ಪಾರ್ಟಿ ಕೆ ನಾಮ್ ಸೆ ಜಾನಿ ಜಾತಿ ಹೈ ಗಂಗಾ ಸೆ ಲೇಕರ್ ಬಂಗಾಲ್ ಕೆ ಗಂಗಾ ಸಾಗರ್ ತಕ್ ಭಾರತೀಯ ಜನತಾ ಪಾರ್ಟಿ ಕರ್ ಮೂಟ್ ಜೆಸೆ ಸೆಂಕಡೋ ಕಾರ್ಯಕರ್ತಾವನ್ನ 60 ಸಾಲ ಕೆ ಅಂದರ್ ಇನ್ಕಿ ವಿಚಾರಧಾರಾ ಪರ ಆಗೆ ಬಡತೆ ಬಡತೆ ಆ ದೇಶ ಕೋ ಆಗೆ ಬಡಾನೆ ಕೆ ಲಿಯೆ ಪ್ರಯಾಸ ಕಿಯಾ ಹೈ
0: ಅಸ್ಮಿನ್ ಅವಸರೆ ಶ್ರೀ ಶಾಹ ಇತ್ಯಪಿ ಉಕ್ತವಾನ್ ಯತ್ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ